0: ಗೋಪಾಲ
1: ನಾಥ ನಾಥ ಗೋವಿಂದ ಗೋಪಾಲ ನಾಥ ಪುರುಖ ಕಾರಣ ಕರ್ತಾರ ಜೋ ಜೋ ಜಪೇ ಸೋ ಹೋಏ ಪನೀತ ರಾಮ ನಿರ್ಗುಣ ಯಾರ ನೀಚ ಅಜಾನ ಸರ್ವ ವೇಖೋಂಟ ಮುಖತ ಮುಖ ಪಾಯ ಅನಕ ರಾಜ ಭೋಗ ಬಡೆ ಆಯಿ
0: ನಾಮ ಕಥಾ ಮನ ಪಾಯಿ
1: ಭೋಜನ ಕ